0: ಹಾರ್ದಿಕ್ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಭೀಮೇಶ್ವರ ನಗರ ಪಾಲಿಕಾ ವಾರ್ಡ್ ನಂಬರ್ 9 ಫುಲ್ಬಾರಿ ಗುಮ್ತಿ ನಿವಾಸಿ ರಾಜಕುಮಾರ ಲಾಮಾಕ ಯಹಿ ಮಿತಿ 2083 ಭದೌ 10 ಗತೆ ರಸುವಾಡಿ ಪರಿ ಬೇಪತ್ತಾ ಹುನು ಭಯೇಕೋ 44 ವರ್ಷಕೋ ಉಮೇರ್ ಮಾ ಭಯೇಕೋ ನಿಧಾನಲೇ ಹಾಮಿ ಅತ್ಯಂತೈ ಮರ್ಮಾತ್ ಭಯೇಕೋ ಛೌ. ಎಸ್ ದುಃಖದ ಘಡೀ ಮಾ ದಿವಂಗತ ಆತ್ಮಕೋ ಚಿರ ಶಾಂತಿಕೋ ಕಾಮನಾ ಗರ್ದೈ ಹಾರ್ದಿಕ ಶ್ರದ್ಧಾಂಜಲಿ ಅರ್ಪಣ ಗರ್ದಛೌ. ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರ ಅನುಸಾರ ಗರಿನಿ ಘ್ಯೋ ಕಾರ್ಯಕ್ರಮ ಸಾಂಗೇ ಹೋಬ ಮೇಗು ಸಿಂಖಾಮ ಧ್ಯೋ ಚೆನ್ನ ಪುಗೋಸ್ ಭನ್ನಿ ರ ಫಬ ಚೇರಿಸಿಲೆ ಶಕ್ತಿ ದಿಯೋಸ್ ಗುರುಪದ್ಮ ಸಂಭವಲೆ ಸಹಯೋಗ ಗರೋಸ್ ಭನಿ ಗರಿನಿ ಘ್ಯೋ ಕಾರ್ಯಕ್ರಮ ಜಿಲ್ಲಾ ಲಾಮಾ ಸಂಘ ಸಾಥೈ ಭಿನಾಪನೌ ಟಾಜಿ ಝೆಲಿಂಗ್ ಗುಂಬಾಕ ಲಾಮಾ ಗುರುಹರು ರ ಭಿನಾಪನೌ ಬುದ್ಧ ಗುಂಬಾಕ ಲಾಮಾ ಗುರುಹರು ರ ಸುಸ್ಪಾ ಫುಲಾವನೆ ಗುಂಬಾಕ ಆನಿ ಕೆಂಪು ಸಿರಾಪ್ ರ ಸಾತೌ ಅನ್ಯ ಅನ್ಯ ಗುಂಬಾಹರು ಗರಿ ಸಾತೌ ಘ್ಯಾಂಗೋ ಲಾಮಾ ಗುರುಹರು ಬಹುಲಿ ಬಾಟ ಘ್ಯೋ ಸಂಪನ್ನ ಹೋನೆ ಭಯಕೋಲೆ ಸಂಪೂರ್ಣ ಆಫಂತ ಜನಲೈ ನಿಮಂತ್ರಣ ಪಡೈಸಕೇಕೊ ಛ. ಯದಿ ನಿಮಂತ್ರಣ ಪ್ರಾಪ್ತ ನಭಯಮಾ ಯಸೈ ಸೂಚನಾಲೈ ಆಧಾರ ಮಾನಿ ಆಫಂತಜನ ಭಾಯಿ ಬಂಧು ಇಷ್ಟ ಮಿತ್ರ ಕುಲಕುಟುಂಬ ಉಪಸ್ಥಿತ ಭೈ ಮಾನಿ ಮಲಾಮ ರ ಶೋಕ ಪ್ರಸಾದ ಗ್ರಹಣ ಗರಿದಿನು ನ ಹಾರ್ದಿಕ ಆಮಂತ್ರಣ ಗರ್ದಛೌ.
0: ಶ್ರೀಮತಿ ಸೀತಾ ಲಾಮಾ, ಬುಬಾ ಪೆಮ್ದುರ್ಜಿ ಲಾಮಾ ಬೊಮ್ಜಾನ್, ಆಮಾ ಢೋಲ್ಮು ತಮಾಂಗ್, ಭಾಯಿ ಶ್ಯಾಮ ಕುಮಾರ ಲಾಮಾ ಬೊಮ್ಜಾನ್, ಬುಹಾರಿ ಸಂಗೀತಾ ಲಾಮಾ, ಛೋರಾ ರಮೇಶ ಲಾಮಾ ಬೊಮ್ಜಾನ್, ಛೋರಿ ರವೀನಾ ಲಾಮಾ ಬೊಮ್ಜಾನ್, ಬಹಿನಿ ಮಧು ಲಾಮಾ ಬೊಮ್ಜಾನ್ ಜ್ವಾಯಿ ಸುಶಾಂತ ಲಾಮಾ, ಬಹಿನಿ ಶರ್ಮಿಲಾ ತಮಾಂಗ್ ಜ್ವಾಯಿ ಘ್ಯಾಮ್ಜು ಗೋಲೆ, ಬಹಿನಿ ರೀತಾ ಲಾಮಾ ಸೀತಾದೇವಿ ಲಾಮಾ ಜ್ವಾಯಿ ಪ್ರವೀಣ ಪಾಖ್ರಿನ್, ಭತೀಜ ಸಿರ್ಜನ ತಮಾಂಗ್, ಆಫಂತಹರು ವಿಜಯ ಬೊಮ್ಜಾನ್, ಲಾಕ್ಪಾ ಬೊಮ್ಜಾನ್, ರವೀನ್ ಬೊಮ್ಜಾನ್, ಸುಭಾಷ ಬೊಮ್ಜಾನ್, ಸುಬಿನ್ ಬೊಮ್ಜಾನ್, ಅನಿಲ್ ಬೊಮ್ಜಾನ್, ಲಾಲ್ ಬಹಾದುರ್ ಬೊಮ್ಜಾನ್, ಭಕ್ತ ಬಹಾದುರ್ ಬೊಮ್ಜಾನ್, ಧನ್ ಬೊಮ್ಜಾನ್, ಜೇಠಿ ಠುಲಿಯಾಮಾ ಆನಿಹರು, ಸಂಗಮಾಲಾ ತಮಾಂಗ್, ನಿರ್ಮಾ ಢೋಲ್ಮು ತಮಾಂಗ್, ಲಾಲ್ಮಾಯಾ ತಮಾಂಗ್, ಕಾಂಚಿ ಆನಿ, ಮೈಲಿ ಆನಿ ಲಗಾಯತ್ ಸಂಪೂರ್ಣ ಬೊಮ್ಜಾನ್ ಪರಿವಾರ ಭೀಮೇಶ್ವರ ನಗರಪಾಲಿಕಾ ವಡಾ ನಂಬರ್ 9 ಫುಲ್ಬಾರಿ ಘುಮ್ತಿ ದೋಲಖಾ ಘೇವಾ ಹುನೆ ಸ್ಥಾನ ಭೀಮೇಶ್ವರ ನಗರಪಾಲಿಕಾ 9 ಫುಲ್ಬಾರಿ ಘುಮ್ತಿ ಬುದ್ಧ ಗುಂಬಾ ಘೇವಾ ಹುನೆ ಮಿತಿ 27 ಗತೆ ಶುರು ಭೈ 28 ಗತೆ ಸಂಪನ್ನ ಥತ್ ಜಾನಕಾರಿಕೊ ಲಾಗಿ ಸಂಪರ್ಕ ಮೊಬೈಲ್ ನಂಬರ್ 9840639026. ಹಾರ್ದಿಕ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಗೌರಿಶಂಕರ ಗೌಪಾಲಿಕಾ ವಾರ್ಡ್ ನಂಬರ್ 8 ಖಾರೆ ನಿವಾಸಿ ಸೂರಿಮಾಯಾ ತಾಮಾಂಗ್ ಖ್ಯುಂಗ್ಬಾಕೋ ಯೋಹಿ ಮಿತಿ 2083 ಅಸೋಚ 5 ಗತೆ 66 ವರ್ಷಕ ಉಮೇರ್ ಮಾ ಭಯೇಕೋ ನಿಧಾನಲೆ ಹಾಮಿ ಅತ್ಯಂತೈ ಮರ್ಮಾಹಿತ ಭಯೇಕೋ ಛೌ. ಎಸ್ ದುಃಖದ ಘಡೀಮಾ ದಿವಂಗತ ಆತ್ಮಕೋ ಚಿರ ಶಾಂತಿಕೋ ಕಾಮನಾ ಗರ್ದೈ ಭಾವಪೂರ್ಣ ಶ್ರದ್ಧಾಂಜಲಿ ವ್ಯಕ್ತ ಗರ್ದಛೌ. ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರ ಅನುಸಾರ ಗರಿನೆ 21 ಪುಣ್ಯತಿಥಿಕೋ ಘೇವಾ ತ್ರಿರತ್ನ ಕುಂಜೋ ಸುಮ್ಲೈ ಪ್ರಾರ್ಥನಾ ಗರ್ದೈ ಸಂಗೆ ಹೋಬ ಮೇಗು ಸಿಂಘಾಮ ಪುಗೋಸ್ ರ ಚೇರಿಸಿಲೆ ಸಹಯೋಗ ಗರೋಸ್ ರ ಗುರುಪದ್ಮ ಸಂಭವಲೆ ಶಕ್ತಿ ದಿಯೋಸ್ ಭನಿ ಗರಿನೆ ಘೇವಾ ಲಾಮಾ ಗುರುಹರುಕೋ ಬಹುಲಿಬಾಟ ಘೇವಾ ಸಂಪನ್ನ ಹುನೆ ಹುದಾ ಸಂಪೂರ್ಣ ಮಿತ್ರಹರುಲೈ ನಿಮಂತ್ರಣ ಪಠಾಯಿಸಕೇಕೊ ಛ. ಯದಿ ನಿಮಂತ್ರಣ ಪ್ರಾಪ್ತ ನಭಯಮ ಯಸೈ ಸೂಚನಾಲೈ ಆಧಾರ ಮಾನಿ ಆಫಂತಜನ ಇಷ್ಟ ಮಿತ್ರ ಕುಲಕುಟುಂಬ ಭಾಯಿ ಬಂಧು ನಾತಾದಾರ ಸಂಪೂರ್ಣ ಉಪಸ್ಥಿತ ಭೈ ಮಾನಿ ಮೊಲಾಮರ ಶೋಕ ಪ್ರಸಾದ ಗ್ರಹಣ ಗರ್ನಕೋ ಲಾಗಿ ಹಾರ್ದಿಕ ನಿಮಂತ್ರಣ ಗರ್ದಛೌ.
0: ಶ್ರೀಮಾನ್ ಲಕ್ಷ್ಮಣ ತಾಮಾಂಗ್ ಚುಂಗ್ಬಾ, ಜೇಠಾನಿ ಬಿಮ್ಮಾಯಾ ತಮಾಂಗ್, ಛೋರಾ ಬುಹಾರಿಹರು ಬುದ್ಧಿಮಾನ್ ತಮಾಂಗ್, ರತ್ನ ತಮಾಂಗ್, ಎಂ ಬಹಾದುರ್ ತಮಾಂಗ್, ಧರ್ಮೇಂದ್ರ ತಮಾಂಗ್, ಧನ್ಲಕ್ಷೇ ತಮಾಂಗ್, ಆಶಾ ತಮಾಂಗ್, ವಿನೀತಾ ತಮಾಂಗ್, ಛೋರಿ ಜ್ವಾಯಿ.